ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ದಿನ್ ನಗೆ ದಿನ್ ನ ಧಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ದಿನ್ ನಗೆ ದಿನ್